ಬೇರೆ ಬೇರೆ ಜಾಮ್ ಕಪುರ ಮಿಸೋಬರ ಡೋಮಿನಿತರ ಸ್ವಾಬಂತ ವಿನಾಯಕ ಹಿತಿ ತಕೋನ ಹಿ ಜಾಮ್ ತಹುರಿ ನತಿ ಕಸಲಿ ಬಹಾನ್ ಬರಸ್ ದಿಸು ನು ಪುಪುಸಾನ ಜಾಮ್ ಕಪುರ ಡೋ ತಾ ಡಾವ ಗ್ಯಾ ಪಗಲಿನ ರೈತಾನ್ ಕುಡಿ ತೇನು ರಕತ ಜಾಮ್ ಕಪುರ ಮಿಸೋ ತಲುನ ಹಪದ ಮಿನಿತ್ ಇತಿ ತಪ ಬಯಾನ್ ಸಿಂಫೋನಿ ರೋಹಾನಿ ಅಕರಂಗ ಕೋದತ್ ಪಗಿ ಬಬರಸಾನ್ ತಡಾವ ಕಲಿಮಾಮ್ ಯಂಪಾಯ್ ದಿ ಇಮಾಮ್ ಕಿಫ್ಲಿಯಾ ಸೋಯ್ ದ ತೇನು ಗ್ಯಾ